ಪ್ರೇಪ ಆಗಮನ ಸೌದ ಬಸಾಯ ಅಂದನ್ನ ಆಮೇಲೆ ವಡ್ಯಾಯಿ ಆ ಸಚ್ಚೇಗೆ ಗುಣಗಾವಣೆಯ ಮಾಜ ಮಲ್ಲಾ ತೇಜ ಪಂಜಾಯೇ ತಾಂ ಸಾವ ಗುಶ ಪಾಯ ಗುಶಬ ದಿ ಸಸ್ತೀ ಲಾಯ ಸಚ ಬಣಜೇ ಸಚ ಸಂಗರೇ ಸಚ ವಪಾರ ಕರಾವಣ ಹೋ ವಾರೀ ಜಿಯೋ ವಾರೀ ಹರ ಗುಣ ಅಂದನ ಗಾವಣ್ಯಾ ಹೋ ತೇರಾ ತೂ ಠಾಕುರ ಮೇರಾ ಶಬ್ದ ವಡ್ಯಾಯೀ ದೇವಣಿಯಾ ರಾವ ವೇಲಾ ಭಕ್ತ ಸಬ ಸುಹಾಯಾ ಜಿತ ಸಚ್ಚಾ ತೇ ಮೇರೇ ಮನ ಪಾಯಾ ಸಚೇ ಸೇವಿಯೇ ಸಚ ವಡ್ಯಾಯೀ ಗುರ ಕಿರ್ಪಾ ಸಚ ಪಾವಣ್ಯಾ ಪಾವೋ ಭೋಜನ ಸದ್ಗುರ ಟುಟೇ ಪಾಯೇ ಅನ್ನ ಚುಕೇ ಹರ ರಸ ಮನ ವಸಾಯೇ ਸਾਸਨ ਤੋਂ ਸਹਿ ਸੁਖ ਪਾਣੀ ਪੂਰੇ ਗੁਰ ਤੇ ਪਾਵਣਿਆ ਸਤਿਗੁਰ ਦਾ ਸੇਵੇ ਮੂਰਖ ਅੰਧ ਗਵਾਰਾ ਫਿਰੋ ਕਥੋਂ ਪਾਏ ਨਮੋਖ ਦੁਆਰਾ ਮਰਮ ਜਮੇ ਫਿਰ ਫਿਰ ਆਵੇ ਜਮ ਦਰ ਚੋਟਾਂ ਖਾਵਣਿਆ ਸ਼ਬਦੇ ਸਾਧ ਜਾਣੇ ਆਪ ਪਛਾਣੇ ਨਿਰਮਲ ਬਾਣੀ ਸ਼ਬਦ ਵਖਾਣੇ ਸੱਚੇ ਸੇਵ ਸਦਾ ਸੁਭਾਈ ਨੌਂਦ ਨਾਮ ਮਨ ਵਸਾਵਣਿਆ

ಕೈಗೆ ನಾನಿಸನರ ಕರೆ ಸೊಪ್ಪಾಯೇ ಕರ್ಗೆಪ್ಪ ಮನವ ಸಾವಣ್ಯ ಮಾಜಿ ಮಲ್ಲಾತೆ ಜಾರ್ಯಾಪೆ ಮೇಲೆ ಸೇವಕರಾಯೇ ಗೊರ್ಕೆ ಶಬ್ದ ಪಾವ ದೂಜ ಅಲ್ಲ ದೂಜ ಜಾಯೇ ಹರ್ ನಿರ್ಮಸ